ಶಾಂತೀಕರಣ ಜಗ ಭರಣತು ಘಡಣ ಗಣಾಭವ್ ಘಾಟ್ ಆದಿ ನಮ್ಮ ನಾರಾಯಣಿ ಮಾತನೆ ವಿಶ್ವರೂಪಿ ವಿರಾಟ್ ಸಂಬರ್ಗಡನು ರಾಜ್ ಅನ್ನ ಸಂಬರ್ಗಡನಿ ಅಂದರ್ ಹೊರಜ್ಞಾನ ಭಗವಾನ್ ಎಂ ಕೋರ್ ಕಾಢಿ ಹೋಯ್ 50 ಕರೋಡ್ ಪೃಥ್ವಿನ ಜಳಾಹಳ ಜಳಾಹಳ ಕರೀ ರ್ಯಾ ಹೋಯ್ ಅನ್ನ ಆಖಾಯಿ ನಗರಮಾ ઢોલ નગારા શરણાયુ વાગતા હોય માનવ મેરામણ ઉમટ્યો હોય હૈયે હૈયું દળાતું હોય જાણે સંબરગઢના રાજવી સંબરગઢના રાજકુમાર ગોગાજી ચૌહાણ